ಕಿಟ್ಟ ದಿಂ ತರಗಡ ದಿಂ ದರಗಡ ದಿಂ ದರಗಡ ದಿಂ ದರಗಡ ದಿಂ ದರಗಡ ದಿಂ ದರಗಡ ದಿಂ ದರಗಡ ದಿಂ ದರಗಡ ದಿಂ ದರಗಡ ದಿಂ ದರಗಡ ದಿಂ ದರಗಡ ದಿಂ ದರಗಡ ದಿಂ ದರಗಡ ದಿಂ ದರಗಡ ದಿಂ ದರಗಡ ದಿಂ ದರಗಡ ದಿಂ ದರಗಡ ದಿಂ ದರಗಡ ದಿಂ ದರಗಡ ದಿಂ ದರಗಡ ದಿಂ ದರಗಡ ದಿಂ ದರಗಡ ದಿಂ ದರಗಡ ದಿಂ ದರಗಡ ದಿ

ದಿಂದರೆ ಗಡ ದಿಂದರೆ ಗಡ ದಿಂದರೆ ಗಡ ದಿಂದರೆ ಗಡ ದಿಂದರೆ ಗಡ ದಿಂದರೆ ಗಡ ದಿಂದರೆ ಗಡ ದಿಂದರೆ ಗಡ ದಿಂದರೆ ಗಡ ದಿಂದರೆ ಗಡ ದಿಂದರೆ ಗಡ ದಿಂದರೆ ಗಡ ದಿಂದರೆ ಗಡ ದಿಂದರೆ ಗಡ ದಿಂದರೆ ಗಡ ದಿಂದರೆ ಗಡ ದಿಂದರೆ ಗಡ ದಿಂದರೆ ಗಡ ದಿಂದರೆ ಗಡ ದಿಂದರೆ ಗಡ ದಿಂದರೆ ಗಡ ದಿಂದರೆ ಗಡ ದಿ